ನರ ಮತ ತನು ಮಾಯ ಗುಣ ಕೋಪಾರಸ್ಯಾ ಬಲರಾಮಚಂದ್ರ ಕೇ ಜಯ ಶ್ರೀ ಅಯೋಧ್ಯಾ ರಾಮ ಜಲಲಾ ಕೇ ಜಯ ಶ್ರೀ ಪವನ ಸತ ಹನುಮಾನ ಕೇ ಜಯ ಜಯ ಜಯ ಶ್ರೀ ಸೀತಾರಾಮ.

0: ಮುಮುಕ್ಷರಪಾದಕಾಭಿಮತಾನರೂಪ ಗುಳಿಮೆ ಭವೈಶ್ವರ್ಯದೇಲಾಜ್ಜನವಧಿಕ ಅತಿಶರಾತಂಕ ಕಲ್ಯಾಣ ಗುಣಗಳಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣ ಮಾಂ ಪ್ರಪದ್ಯೆ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಚರಣಕಮಲೇಶು ಮಂತ್ರಪುಷ್ಪಾಂಜಲಿ ಸಮರ್ಪಯಾಮಿ ನಮಸ್ಕರೋಮಿ.
1: ಆಗಿ